0: I'm going to live a new green life.
1: ದಶಕಾತಕ ಜನತಾ ವಿಶ್ವಾಸ ಸಹ ಪ್ರಸಾದಿ ದಿನಾಗತ್ ಕ್ರಿಮಿರಾಜ್ ಆಯುರ್ವೇದ ಔಷಧ ISO SLS 9001:2008 ಸಾಹತಿಕ ಸಹ GMP ಪ್ರಮಿತಿಯ ಸಾಹತಿಕ ಕಲ ಕ್ರಿಮಿರಾಜ್ ನಿಷ್ಪಾದನೆ ಕುರುಳಸುವೆ ವೆಲ್ಮಿಪನಿಯ ಹಂದಿ ತೈಲೆ ಮುಖ ಶೋಧನೆಯ ಕ್ರಿಮಿರಾಜ್ ಕರಾಲ್ ಗುಳಿ ಅತುಲು ಔಷಧ ವರ್ಗ ತುಂಸಿ ಕರತ್ವಡ ದೆನ್ ಕಾಗೆ ಸ್ಲಾಫ್ ಅತುಲು ದಿವೈನ್ ಪುರಾ ಸಿಯಲುಮು ದೇಶೀಯ ಔಷಧ ವೆಲಂದ ಸಲ್ ಸಹ ಒಬಟ ಲಾಂಗಮ ವೆಲಂದ ಸಲೇನ್
2: ನೊತರಯ್ಯೇ ಪೆರಳೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ಗಟ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ಗಟ ಸುಪಿರಿ ಮೋಟರ್ ತ್ಯಾಗ ದಿನನ ಲೊಕುಮ ಸುಪಿರಿ ಟ್ಯಾಗ್ ಇದನ್ನೇ ಕಮ್ಮ ನೊತರಯ್ಯ NLB ಮೆಗಾ ಪವರ್ ಒಬ್ಬ ಅದಮ್ಮ ಮಿಲದಿ ಕಾನೂನು
3: ಗುಣಾತ್ಮಕ ಸಹ ನಿಷ್ಪಾದನೆಯಾಗ ಸದಹ ನವೀನ ತಾಕ್ಷಣೀನ್ ಬಲಗೆನ್ವುನು ಡೋಮಾ ಕಲಿವೆಟ ಇವತ್ ಕಿರಿಮೆ ಯಂತ್ರಯಾಕ್ ಒಬತ್ ಅದಮೇನ ಉಂಕರಣ್ಣ ಸುರುಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕೀನ್ ಸದಹ ಸ್ವಯಂಕ್ರಿಯ ವಿಕೆಟಿಮೆ ಯಂತ್ರಯಾಕ್ ಹಂದನ್ವಾದಿಮೆ ಪುರೋಗಾಮಿ ಅವರ ಮಾಕ್ಸ್ಪೆನ್ ಸಮೂಹ ವ್ಯಾಪಾರೇಟ ಅನುಬಂಧಿತ ಮಾಕ್ಸ್ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ ಸಮಾಗಮ ವಿತೀನ್ ಅದಮ ಅವತಾನ್ನ ಬಿಂದು ಏಕೈಕೈ ಹತಾಯಿ ಹೈಸೆ ಹತ್ತನಮೆಯ ಪಾಂಕ್ಸೆ ಹತ್ತನಮೆಯ
4: ರಾಜ್ಯ ಬ್ಯಾಂಕೋಕ ಸುರಕ್ಷಿತ ಭಾವಯ ಇಹಲಮ ರೆಕವರಣೆ ಸಮಗಿನ್ ಸ್ಥಾವರ ತನ್ಪತು ಸದಹ ಇಹಲಮ ಪೊಲಿಯ RDB ಬ್ಯಾಂಕುವಿನ್
5: ಲಕಾಂಡ ರೇಡಿಯೋ ITN